ಆಕಾಶವಾಣಿ ಇಂಫಾಲ್. ಹೌಜೆ ಮುಟಾ ಬಿರಸಿ ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲ್ಮ್ ಸಿಂಗ್ದಗಿ ಲೊಕ್ಕಚ್ಚಬಿ ಸೈ ಮಥಂಗ್ ಮಥಂಗ್ ಒಯ್ನ ಮಿಕುಪ್ ಅಮತ ಪೊಥಾಬ ಫಂಗ್ಜದಿ ಖಲ್ಲಿ ಮಿಕುಪ್ ಖುದಿಂಗ್ ನಂಗ್ತಗಿ ವಾಖಲ್ ಮಂಗ್ಲಾನ್ಸು ತೈಬಂಗ್ ಒಯ್ರೆ ತೈಬಂಗ್ಸು ಮಂಗ್ಲಾನ್ ಗುಮ್ಲೆ ಅಮುಕ್ಸು ಅವಾಬಗಿ ಇಪಾಕ್ತ ಲುಪ್ಜರುಯ್ ನುಂಗಾಯ್ಬಗಿ ಇರೆಯಿದಸು ತೌಥಜರುಯ್ ಅಂಗಾವ್ಬಿ ಹಾಯ್ಬದು ಒಯ್ಹನ್ಬಿರೆ ನಿಂಗೋಲ್ ಪುನ್ಸಿಸೆ ನುಂಶಿಬ ನಂಗ್ನ.

ಲೋಯ್ಬ ನೈಬ ಮಿಯೋಯ್ ಮಪೋಕ್ಸಿದ ತೈಬಂಗ ಕನಾಬುಸು ಕಲಕ್ಜದೆ ಥಮೋಯ್ ಮಸ ಖಂಗ್ನ ಪುಕ್ಚೆಲ್ ಸೇಂಗ್ಬ ಅದುದನ್ನಿ ಕಲಕ್ನರಿಬ ನುಂಶಿಬಗಿ ಲಂಬಿದ ಅವಾಟ್ಪತ್ತನ ಮಸರು ಕೊಯ್ರಬ ನಿಂಗ್ಬ ಥುಂಗ್ದಬನ ಮರುಪ್ ಒಯ್ರಬ ಕನಾ ಅಮಬು ಪುನ್ಸಿ ಖೊಂಗ್ಲೋಯ್ ಕನಾನಸು ಒಯ್ನಿಂಗ್ಲೋಯ್ ಅದುಬು ಅರಂಗ್ ಅರಾಕ್ ಅಹೆನ್ಬಬು ಪಾಮ್ಜದಬ ನುಜಾ ಕಯಾನದಿ ಗಾಯಂಜರಿ ಖೌರಾಂಗ್ನ ಅಸೆಂಗ್ಬ ಥಮೋಯ್ಗಿ ನುಂಶಿಬದುದಬು

0: 空港機討論ダビリアドムダビリはしアカスワニインフォーギーのみだんに討論に
1: 에이도
2: 아이도
1: 구이래다우나키다바
2: 호이네구이래다이도너의코이는우나키다바시야
1: 아
2: 가름가름반비리
1: 아강대다이도도리세남나남나바이도니다운강비리도니아이디포톡포톡바미오이니나아이디포톡싱세미암나밤나한나바기다먹다에드버티즈맨나마타오게나간나칼람리바니다
2: 거리야에드버티즈맨
1: 호이
2: 히라아두기디가림대화로르누시시시구닥다마담아맞다다미암신통나강한바야라바밋나쿠바다미오이밀리언가야기나공요혼바야라바아카시바니임팔올인디아라디오임팔다네에버티즈먼트도비로
1: 호이니다응마두는바바따라
2: 아두니다오아두니
3: 아생바니에버티즈먼트기다막다디라디오나콰이다기파르바팜바이니아돔기에버티즈먼트기다막아카시바니임팔기커머셜섹션가타나비요
4: Hi, Dolly.
5: Hi.
4: Ngay kore, nang aduk kena la ido kai sa kihay do.
5: Ay gi dukan na mahang bado. At purchase may namta hab kena na hunda tana gina la ini.
4: Eh, yam pay kena to dia. Kari kari no ba nang gi dukan to pangi ka Harris na.
5: Ay gi di variety store ne. Wholesale su, ado retail su dumya oreda.
4: Oh, ado ore tine. All India re do Imphal da kok chalu ya dro nang bo.
5: Oh, ado mi loy na magta yahan babungam dori bro do ba.
4: Kari gi ngamoy do no hay. Chingkong singya da na tana. Ahal na ha. Me pung ting na tanga ri ba.Sangai channel hai ba amaga ne kangla channel hai ba amaga ani le re bani ko hujik tia
5: o o mamal di ki a hairak toi jano adu ai di ya maga di tali ko
4: is is mamal gi ka su khali ma le
5: khandra di kai no nang bo
4: lupa samri changma da gi ho ro ga ne so is ba ya mam su le rami do le
5: o o adu ai ta ra ga di khwai di ki fa ba option si masina oi re ni na di khalle
4: to to to to oi doi ne masina khwai di ki fa ba
3: umna ma putaram na okchari akashvani infal gi commercial section da lengshin bi da u ಅದೊಂಗಿ ಪೌಜೆಲ್ ಮಿಯೋಯ್ ಲಖಾ ಕಯಾದ ಯೋಹಂಜಗೆ
6: एक जमाने में हुकुम सिंह को घर वाले कुड़कुड़दास बुलाते थे क्योंकि लाइट पंखे चालू देखते ही वो सब पर चिल्लाने लगते थे
7: अरे रमुआ ये पंखा क्यों खुला छोड़ा बिजली का बिल क्या तेरा बापू भरेगा
6: पर आज उन्हें सब प्यारे लाल बुलाते हैं क्योंकि जब से उन्होंने सोलर पैनल लगवाया है तब से मीटर की सुई भी चैन से सोती है और हुकुम सिंह भी पीएम सूर्य घर मुफ्त बिजली योजना आज ही रजिस्टर करें pmsuryaghar.gov.in पर
8: हर घर सूर्य घर
1: ए तो
2: अ इताओ
1: कुइरेदा उनकी दबा
2: होइने कुइरेदा इताओ नो ए कोइने उनकी दबसे अ गरम गरम पानबीरी
1: अ खंगदे दै ताउ तौरिसे ngamna ngamna bai duni ताउन खंगबीरी दुनी आईडी पोथोक पोथोक मियोय नीना
2: आईगी
1: पोथोक सिंगसे मियाम न पामना न बगी दमकता एडवर्टाइजमेंट न मतौ गेन कन खलम नि बनी
2: करिया एडवर्टाइजमेंट
1: होय
2: हीरा अदुगी दी करीम देवार रनु से से से कुदकता मतम अमतदा मियाम सिन थुंग न खंगन बयारबा मित न कुपदा मियोय मिलियन कयागी ना कोंग यो होन बयारबा आकाशवाणी इंफाल ऑल इंडिया रेडियो इंफाल दने एडवर्टाइजमेंट तौबिरो
1: होय नी तो ಮದುನ ಪವತಾರ
2: ಅದುನಿ ತಾವ್ ಅದುನಿ
3: ಅಸೇಂಗ್ ಬನಿ ಅಡ್ವರ್ಟೈಸ್ಮೆಂಟ್ ಕಿ ದಮಕ್ ತದಿ ರೇಡಿಯೋ ನ ಖ್ವಾಯ್ದಗಿ ಫರಬ ಪಾಂಬೈನಿ ಅದೊಂಗಿ ಅಡ್ವರ್ಟೈಸ್ಮೆಂಟ್ ಕಿ ದಮಕ್ ಆಕಾಶವಾಣಿ ಇಂಫಾಲ್ ಗಿ ಕಮರ್ಷಿಯಲ್ ಸೆಕ್ಷನ್ ಗ ತಾನಬಿಯು
4: ಹಾಯ್ ಡೋಲಿ
5: ಹಾಯ್
4: ನಾ ಕುರಿ ನಂಗ ಅದು ಕೇನಲ್ಲ ಇದು ಕಾಯ್ಸಕ್ಕೆ ಹೇನು
5: ಐಗಿ ದುಕಾನ ಮಹಾಂಗ್ ಬದು ಎಡ್ವರ್ಟೈಸ್ಮೆಂಟ್ ಅಂತ ಹಾಬ್ ಕೇನ ನಮೋಂದ ತಾನಗಿನಲ್ಲ ಇನಿ
4: ಏ ಯಂ ಫೈ ಕೇನು ದುದಿಯ ಕರಿ ಕರಿ ನೋ ಬನಂಗಿ ದುಕಾನ ದ ಫಂಗಿ ಕಾ ಹೇರಿಸ್ ನಾ
5: ಐಗಿ ದಿ ವೆರೈಟಿ ಸ್ಟೋರ್ ನೇ ಹೋಲ್ಸೇಲ್ ಸು ಅದು ರಿಟೇಲ್ ಸು ದುಮ್ಯ ಅವರೆದ
4: ಓ ಅದು ಅವರೆ ದಿನ ಆಲ್ ಇಂಡಿಯಾ ರೇಡಿಯೋ ಇಂಫಾಲ್ ದ ಕೋಕ್ ಚಲು ಯಾ ದ್ರೋ ನಂಗ ಬೋ
5: ಓ ಅದು ಮಿ ಲೋಯ್ ನಮಕ್ ತ ಯಹನ್ ಬಬುಂಗಂ ದೋರಿ ಬ್ರೋ ದು ಬಾ
4: ಕರಿ ಗಿ ನಮೋಯ್ ದೋಯ್ ನೋ ಹೈ ಚಿಂಕೋಂಗ್ ಸಿಂಗ ಯಾ ದ ನತನಾ ಅಹಲ್ ನಹಾ ಮೆ ಪುಂ ಟಿಕ್ ನ ತಾನ ರಿಬಾ ಸಂಗೈ ಚನೆಲ್ ಹೈ ಬ ಅಮಗ ನೆ ಕಂಗ್ಲಾ ಚನೆಲ್ ಹೈ ಬ ಅಮಗ ಅನಿ ಲೈ ರಿಬನಿ ಕೋ ಹುಜಿಕ್ ತಿಯ
5: ಓ ಓ ಮಮಲ್ ದಿ ಕಿ ಆ ಹೈರಕ್ ತೋಯ್ ಜಾನೋ ಅದು ಐ ದಿ ಯಾ ಮಗ ದಿ ತಲ್ಲಿ ಕೋ
4: ಇಸ್ ಇಸ್ ಮಮಲ್ ಗಿ ಕಾ ಸು ಖಲ್ಲಿ ಮಾಲೆ
5: ಖಂದ್ರ ದಿ ಕೈ ನೋ ನಂಗ ಬೋ
4: ಲುಪಾ ಸಮ್ರಿ ಸಂಗ್ಮಾ ದ ಗಿ ಹೋರ ಗನೆ ಸೋ ಇಸ್ ಬಯಾ ಮಮ್ ಸು ಲೈ ರಮಿ ದೋಲಿ
5: ಓ ಓ ಅದು ಐ ತಾ ರಗ ದಿ ಖ್ವಾಯ್ ದಿ ಕಿ ಫವ ಆಪ್ಷನ್ ಸಿ ಮಸಿನ ಓರೆ ನೀ ನ ದಿ ಖಲ್ಲೆ
4: ತೋ ತೋ ತೋ ತೋ ಓ ದುಯ್ ದಿ ಮಸಿನ ಖ್ವಾಯ್ ದಿ ಕಿ ಫವ
3: ಉಮ್ನ ಮಕು ತರಾಮ್ ನೋ ಒಕ್ಚರಿ ಆಕಾಶವಾಣಿ ಇಂಫಾಲ್ ಗಿ ಕಮರ್ಷಿಯಲ್ ಸೆಕ್ಷನ್ ದ ಲಿಂಕ್ಷನ್ ಬಿಡು ಅದೊಂಗಿ ಪೌಜೆಲ್ ಮಿಯೋಯ್ ಲಖಾ ಕಯಾದ ಯೋಹಂಜಗೆ
0: सतजरीबा थोरम परिंगे निमिदांग पुंग तरे मिनी निफुंगा चप्पो मतम्दा कंगला चैनल थमजरी थासिगी सई थासिगी सई शक्पा खुंदापम जीवन सैरेंगबा लोंगजम तोंबी सिंह पुथोकपा हाइक्रोजम देवेंद्र निमिदांग पुंग तरा ताबो मतम अदोमना पोस्टकार्ड की खुदांग नखन बिरक पैसे सिंह लानथोक सगनी आकाशवाणी फा हौजी निमिदांग पुंग तरे मखाई तारे मणिपुर
9: आकाशवाणी इम्फाल नांगोम किरण पाव पाजरी अहमद मरुव पाव मुख्यमंत्री युमनाम खेमचान हायरी सही तरानी प्रधानमंत्री नरेंद्र मोदी की लमजिंग मखाद चाखु थौरांग थबक सिंह ऐतिहासिक पाखल जेनिम्स की अनालयंग की लम लेगदब खुदोंचाब सिंह हेन फगतलगने मुख्यमंत्री युमनाम खेमचान पुलिस पर्सनल सिंह थक्सी खासी थौना लेना कथोप की वखलों मणिपुर की दमक थबक तौनब राज्य की गृहमंत्री गोविंद दास कौंथौजम लेबा केतई मफम सिंगलोइनन मणिपुरसु हयेंगदगी हौरगा नुमित हुमनी चुपना जन्न कल्याण शिविर पांगथोकलगनी अमसुंग जी छबेनगी मफम यावननब प्रधानमंत्री नरेंद्र मोदी ngasi फ्रांस की शहर एवियान नुमित निनिगी खोंगचत थुंग्रे मुख्यमंत्री युमनाम खेमचान हायरी हौकी सही तरानी प्रधानमंत्री नरेंद्र मोदी की लमजिंग मखाद लेबागसीद लंबी थोंग यावना इंफ्रास्ट्रक्चर सिंह संगत पगी लमदा ऐतिहासिक होना अहोंग बलाकले मुख्यमंत्री ने थादोरक पुवारोलमदा हाय चेनप ब्रिज बैराबी शायरंग रेलवे प्रोजेक्ट नेशनल हाईवे सिंह पाकथोक पमसुंग रेलवे बु मतम चुनब मौंग संगतपन सिंह थबक कया माय पाक लोइसिंदुना लेबाक असिगी मपांगन कनखत हनबत नतना सेल थोंगी फिवम फगत हनबद चाउन मतेंग पांगली अवांग नोंपुक की मतांग पल्लद मुख्यमंत्री ने हाय असिगु साहु थोरांगी थबक सिंह असिना अवांग नोंपुक लमदम बो हेन चाखुत हनबद चाउन मतेंग ओइरगानी भारत पु हेन चाखुत पु लेबाक अमा ओहिननब अइखै खुदिमंगना थौदांग लोमिनारसी हायनासु मुख्यमंत्री ने फोंगदोकली मुख्यमंत्री युमनाम खेमचान हायरी मणिपुर की मियाम हेन फब अनालय की खुदोंचाब सिंह फंगननब जवाहरलाल नेहरू इंस्टीट्यूट ऑफ मेडिकल साइंसेस जेनिम्स की तंगाई फदब मथौ ताब सिंह सरकार ने फंगलगनी जेनिम्स टीचर्स एसोसिएशन की प्रेसिडेंट डॉक्टर के एस एस अचौबन लुसिंग म्यूट कांगबूग मुख्यमंत्री युमनाम खेमचान इम्फाल मुख्यमंत्री की सेक्रेटरियट उनबद मुख्यमंत्री ने वफम से फोंदोकीबनी उनबद एसोसिएशन की माइकेद की जेनिम्स की अवाद अपना हेन फब अनालय की खुदचाव फंगनब वफम सिंह पुखत्की मधुग पाखुमद मुख्यमंत्री ने हाय मेडिकल इजुकेशन इंस्टीट्यूशन होना जेनिम्स तंगाई फदब खुदचाव फंगन लाकली मखा तानसु होनखीगनी मुख्यमंत्री ने थाजब पीकी राज्य की गृहमंत्री गोविंद दास कौंथौजम मणिपुर पुलिस हेडक्वार्टर्स चतुना पुलिस पर्सनल सिंह उन वरी सानख्रे तुंग श्री गोविंद दास ने थादोर पुवारोलमद हाय उनबद पुलिस पर्सनल सिंह थक्सी खासी थौना लेना कथोप की वखलों मणिपुर की दमक मखा तान थबक तौनब खंगलमकी मियाम गाक सेनब शांति थमनब होनबद मणिपुर पुलिस की ऑफिसर सिंह पर्सनल सिंह स्टाफ सिंह लौरीब थौदांग श्री गोविंद दास ने थागत फोंदोलमकी शांति लेब असोय अंगाम थोक्तब मणिपुर में उहिननब होनबद कथोलब पुलिस फोर्स यांगलेन सरुगुम मथौ तौरी हेनसु श्री गोविंद दास ने फोंदोकली एडिटर्स गिल मणिपुर की प्रेसिडेंट खोगेंद्र खोमद्राम ने हायरी अखोय ईशान तौजरीब सिंफम थवाई यौन होना मधुदमक चाथोक्सब पोकदबनी इम्फाल की मेजोर खुलद इराबट फाउंडेशन मणिपुर की कुंत्रासुब मपोक कुमोन श्री खोगेंद्र ने हाय लौमी सिंह मियाम की चिंजाक फंगनब होनबद लौरीब थौदांग अखोने इकाई खुम पमथई लौ सिंह तौब याब मफम कया मांगसीलगे लमदम से चिंजाक मिपान तांग ओरकली नुनांग फोंदोकी थौबाल जिला की नोपोक संगमा पी ए सी एम लिसमलोक बैप्टिस्ट चर्च टीवी लेना मरु फंग मुथद मियाम खंगनब की थौरम पांगथोक्रे थौरम नेशनल टीवी इलिमिनेशन प्रोग्राम की सरुकम होना डिस्ट्रिक्ट हेल्थ सोसाइटी थौबाल डिस्ट्रिक्ट टीवी कंट्रोल यूनिट थौबाल अनी खुसमद पांगथोक्की पाव की मरक थत्ना अतेनु ब्रेक अमा
10: ꯑꯩꯈꯣꯏ ꯈ꯭ꯋꯥꯏꯒꯤ ꯏꯔꯛꯇ ꯇꯤꯟꯕꯤꯔꯝꯕ ꯑꯥꯏ ꯕꯪꯀꯤꯝꯁꯤꯡꯅ ꯃꯅꯨꯡ ꯃꯇꯝ ꯆꯥꯗꯅ ꯑꯩꯈꯣꯏ ꯄꯨꯝꯅꯃꯛꯄꯨ ꯊꯥꯗꯣꯛꯂꯝꯗꯨꯅ ꯃꯄꯨꯒꯤ ꯂꯩꯀꯣꯟꯗ ꯇꯤꯟꯈ꯭ꯔꯦ꯫ ꯃꯍꯥꯛꯀꯤ ꯊꯋꯥꯏꯅ ꯁꯥꯟꯇꯤ ꯑꯣꯏꯅ ꯂꯩꯔꯨꯅꯕ ꯂꯩꯍꯧꯔꯤꯕ ꯃꯔꯨꯞ ꯃꯄꯥꯡ ꯄꯨꯝꯅꯃꯛꯅ ꯃꯄꯨ ꯃꯥꯒꯤ ꯃꯐꯝꯗ ꯊꯧꯅꯤꯖꯔꯤ꯫ ꯂꯩꯈꯤꯗ꯭ꯔꯕꯒꯤ ꯁ꯭ꯔꯥꯗꯗꯤꯟ ꯂꯥꯛꯂꯤꯕ ꯇꯥꯡ 20 ꯏꯉꯥꯒꯤ 6/8 ꯊꯥꯡꯖ ꯅꯨꯃꯤꯠꯇ ꯊꯣꯛꯂꯦ꯫ ꯅꯨꯃꯤꯠ ꯑꯁꯤꯗ ꯂꯩꯈꯤꯗ꯭ꯔꯕꯒꯤ ꯏꯃꯨꯡ ꯃꯅꯨꯡꯒꯤ ꯑꯋꯥꯕꯗ ꯁꯔꯨꯛ ꯌꯥꯃꯤꯟꯅꯁꯤ ꯍꯥꯏꯅ ꯍꯦꯔꯤꯇꯦꯖ ꯀꯣꯟꯚꯦꯟ ꯚꯦꯟ ꯁꯔꯚꯤꯁ ꯑꯣꯅꯔꯁ ꯑꯦꯁꯣꯁꯤꯌꯦꯁꯟꯒꯤ ꯄ꯭ꯔꯁꯤꯗꯦꯟꯠ ꯗꯕ꯭ꯂꯤꯌꯨ ꯖꯗꯨꯃꯅꯤ ꯁꯤꯡꯅ ꯑꯦꯁꯣꯁꯤꯌꯦꯁꯟꯒꯤ ꯃꯦꯝꯕꯔ ꯄꯨꯝꯅꯃꯛꯇ ꯄꯥꯎꯖꯦꯟ ꯄꯤꯖꯔꯤ꯫
11: ꯗꯥꯏꯃꯟꯁ ꯄ꯭ꯔꯣꯖꯦꯛ ꯗꯤꯄꯥꯔꯠꯃꯦꯟ ꯑꯣꯐ ꯄꯦꯊꯣꯂꯣꯖꯤ ꯔꯤꯝꯁ ꯏꯝꯐꯥꯜꯅ ꯕ꯭ꯔꯦꯁ ꯑꯃꯁꯨꯡ ꯂꯪ ꯀꯦꯟꯁꯔꯅ ꯅꯥꯔꯕ ꯄꯦꯁꯦꯟꯁꯤꯡꯒꯤꯗꯃꯛꯇ ꯄ꯭ꯔꯤ ꯃꯣꯂꯤꯀ꯭ꯌꯨꯂꯔ ꯇꯦꯁꯀꯤ ꯈꯨꯗꯣꯡꯆꯥꯕ ꯄꯤꯖꯔꯤ꯫ ꯍꯥꯏꯔꯤꯕ ꯇꯦꯁꯁꯤꯡ ꯑꯗꯨꯗꯤ ꯕ꯭ꯔꯦꯁ ꯀꯦꯟꯁꯔꯒꯤꯅ ERPR HER2NOI ꯑꯃꯁꯨꯡ KI67, ꯂꯪ ꯀꯦꯟꯁꯔꯒꯤꯅ EGFR ꯃ꯭ꯌꯨꯇꯦꯁꯟ ꯇꯦꯁ ꯑꯃꯁꯨꯡ ALK ROS1 PDL1 IIC ꯇꯦꯁ꯫ ꯇꯦꯁꯁꯤꯡ ꯑꯁꯤꯒꯤ ꯃꯇꯦꯡꯅ ꯀꯦꯟꯁꯔ ꯂꯥꯌꯦꯡꯕꯗ ꯑꯃꯁꯨꯡ ꯇꯥꯔꯒꯦꯇꯦꯗ ꯊꯦꯔꯥꯄꯤꯗ ꯆꯥꯎꯅ ꯃꯇꯦꯡ ꯑꯣꯏꯒꯅꯤ꯫ ꯑꯀꯨꯞꯄ ꯃꯔꯣꯜꯒꯤꯗꯃꯛ ꯗꯥꯏꯃꯟꯁ ꯄ꯭ꯔꯣꯖꯦꯛꯠ ꯗꯤꯄꯥꯔꯠꯃꯦꯟꯠ ꯑꯣꯐ ꯄꯦꯊꯣꯂꯣꯖꯤ ꯔꯤꯝꯁꯇ ꯇꯥꯟꯅꯕꯤꯌꯨ꯫
9: ꯇꯥꯕꯤꯔꯤꯕ ꯄꯥꯎ ꯑꯁꯤ ꯑꯥꯀꯥꯁꯕꯥꯅꯤ ꯏꯝꯐꯥꯜꯗꯒꯤꯅꯤ꯫ ꯂꯩꯕꯥꯛꯀꯤ ꯑꯇꯩ ꯃꯐꯝꯁꯤꯡꯒ ꯂꯣꯏꯅꯅ ꯃꯅꯤꯄꯨꯔꯗꯁꯨ ꯍꯌꯦꯡꯗꯒꯤ ꯍꯧꯔꯒ ꯅꯨꯃꯤꯠ ꯍꯨꯝꯅꯤ ꯆꯨꯞꯅ ꯖꯟ ꯀꯂ꯭ꯌꯥꯣꯟ ꯁꯤꯕꯤꯔ ꯄꯥꯡꯊꯣꯛꯀꯗꯧꯔꯤ꯫ ꯍꯤꯔꯝ ꯑꯁꯤꯒꯤ ꯃꯇꯥꯡꯗ ꯖꯤꯂꯥꯁꯤꯡꯒꯤ ꯗꯦꯄꯨꯇꯤ ꯀꯃꯤꯁꯅꯔꯁꯤꯡꯅ ꯃꯊꯧ ꯇꯥꯕ ꯊꯕꯛꯁꯤꯡ ꯄꯥꯏꯈꯠꯇꯨꯅ ꯀꯦꯝ ꯑꯁꯤ ꯅꯤꯡꯊꯤꯅ ꯄꯥꯡꯊꯣꯛꯅꯅꯕ ꯁꯦꯝ ꯁꯥꯕ ꯂꯣꯏꯔꯦ꯫ ꯊꯧꯕꯥꯜ ꯖꯤꯂꯥꯒꯤ ꯑꯣꯏꯅꯁꯨ ꯖꯟ ꯀꯂ꯭ꯌꯥꯣꯟ ꯁꯤꯕꯤꯔ ꯍꯌꯦꯡꯗꯒꯤ ꯍꯧꯔꯒ ꯅꯨꯃꯤꯠ ꯍꯨꯝꯅꯤ ꯆꯨꯞꯅ ꯗꯦꯄꯨꯇꯤ ꯀꯃꯤꯁꯅꯔꯒꯤ ꯑꯣꯐꯤꯁ ꯀꯝꯄ꯭ꯂꯦꯛꯁꯇ ꯄꯥꯡꯊꯣꯛꯀꯅꯤ꯫ ꯄꯥꯎꯃꯤꯁꯤꯡ ꯑꯁꯤ ꯎꯟꯅꯕ ꯑꯃꯗ ꯊꯧꯕꯥꯜꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯌꯨꯝꯅꯥꯝ ꯔꯣꯕꯤꯇꯥꯅ ꯍꯥꯏ ꯀꯦꯝ ꯑꯁꯤꯗ ꯀꯦꯟꯗ꯭ꯔ ꯁꯔꯀꯥꯔꯒꯤ ꯇꯣꯉꯥꯟ ꯇꯣꯉꯥꯟꯕ ꯁ꯭ꯀꯤꯝꯁꯤꯡꯒꯤ ꯃꯇꯥꯡꯗ ꯃꯤꯌꯥꯝꯗ ꯈꯨꯗꯣꯡꯆꯥꯕ ꯀꯌꯥ ꯄꯤꯒꯅꯤ꯫ ꯃꯔꯝ ꯑꯗꯨꯅ ꯖꯤꯂꯥ ꯑꯁꯤꯒꯤ ꯃꯅꯨꯡꯗ ꯂꯩꯔꯤꯕ ꯃꯤꯌꯥꯝꯅ ꯑꯌꯨꯛ ꯄꯨꯡ 12:00 ꯅꯨꯡꯊꯤꯜ ꯄꯨꯡ 3:00 ꯐꯥꯎꯕꯒꯤ ꯃꯅꯨꯡꯗ ꯂꯥꯛꯇꯨꯅ ꯈꯨꯗꯣꯡꯆꯥꯕꯁꯤꯡ ꯑꯁꯤ ꯂꯧꯕꯤꯌꯨ꯫ ꯖꯤꯔꯤꯕꯥꯝ ꯖꯤꯂꯥꯒꯤ ꯑꯣꯏꯅꯁꯨ ꯖꯟ ꯀꯂ꯭ꯌꯥꯣꯟ ꯁꯤꯕꯤꯔꯒꯤ ꯊꯧꯔꯝ ꯍꯌꯦꯡꯗꯒꯤ ꯍꯧꯅ ꯅꯨꯃꯤꯠ ꯍꯨꯝꯅꯤ ꯆꯨꯞꯅ ꯄꯥꯡꯊꯣꯛꯀꯅꯤ ꯍꯥꯏꯔꯤ꯫ ꯃꯁꯤꯒꯤ ꯃꯇꯥꯡꯗ ꯖꯤꯔꯤꯕꯥꯝꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯑꯥꯔꯕꯤꯟ ꯍꯪꯂꯦꯝꯅ ꯑꯁꯨꯝꯅ ꯍꯥꯏ
12: ꯗꯤꯁꯇ꯭ꯔꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟ ꯖꯤꯔꯤꯕꯥꯝꯅ ꯂꯨꯆꯤꯡꯂꯒ 3-day ꯏꯚꯦꯟꯠ ꯖꯟ ꯀꯂ꯭ꯌꯥꯣꯟ ꯁꯤꯕꯤꯔ ꯏꯅꯤꯁꯤꯌꯦꯇꯤꯚ ꯍꯥꯏꯗꯅ DC ꯀꯝꯄ꯭ꯂꯦꯛꯁꯇ ꯄꯥꯡꯊꯣꯛꯆꯒꯅꯤ 17-19-20 ꯑꯩꯈꯣꯏꯒꯤ ꯒ꯭ꯔꯥꯎꯟ ꯐ꯭ꯂꯣꯔꯒꯤ DC ꯍꯣꯜꯗ ꯑꯗꯨꯒ ꯇꯥꯏꯃꯤꯡꯅ ꯄꯨꯡ 11:00 ꯍꯧꯔꯒ ꯄꯨꯡ 3:00 ꯐꯥꯎꯕ ꯑꯣꯏꯒꯅꯤ ꯃꯁꯤꯗ ꯂꯥꯛꯄꯤꯔꯤꯕ ꯑꯃꯗꯤ ꯖꯤꯔꯤꯕꯥꯝꯗ ꯂꯩꯕꯤꯔꯤꯕ ꯄ꯭ꯔꯖꯥꯁꯤꯡꯅ ꯂꯥꯛꯄꯤꯗꯨꯅ ꯀꯥꯟꯅꯕꯁꯤꯡꯁꯤ ꯂꯧꯕꯤꯍꯧ ꯍꯥꯏꯗꯅ ꯑꯩ ꯃꯦꯗꯤꯌꯥꯁꯤꯡꯒꯤ ꯈꯨꯠꯊꯥꯡꯗ ꯄꯥꯎꯖꯦꯟꯖꯔꯤ꯫
9: ꯆꯥꯟꯗꯦꯜ ꯖꯤꯂꯥꯒꯤ ꯑꯣꯏꯅꯁꯨ ꯖꯟ ꯀꯂ꯭ꯌꯥꯣꯟ ꯁꯤꯕꯤꯔ ꯀꯦꯝꯄꯦꯟ ꯅꯤꯡꯊꯤꯅ ꯄꯥꯡꯊꯣꯛꯅꯅꯕ ꯉꯁꯤ ꯖꯤꯂꯥ ꯑꯁꯤꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯍꯦꯃꯟ ꯀꯨꯃꯥꯔꯅ ꯁꯚꯥꯄꯇꯤ ꯑꯣꯏꯗꯨꯅ ꯃꯤꯐꯝ ꯑꯃ ꯄꯥꯡꯊꯣꯛꯈ꯭ꯔꯦ꯫ ꯁꯣꯔꯁꯥꯟꯄꯨꯔ ꯖꯤꯂꯥꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯀ꯭ꯔꯤꯁꯅ ꯀꯨꯃꯥꯔꯅ ꯁꯚꯥꯄꯇꯤ ꯑꯣꯏꯗꯨꯅ ꯉꯁꯤ ꯄꯥꯡꯊꯣꯛꯈꯤꯕ ꯃꯤꯐꯝ ꯑꯃꯅ ꯖꯤꯂꯥ ꯑꯁꯤꯗ ꯍꯌꯦꯡꯗꯒꯤ ꯍꯧꯅ ꯅꯨꯃꯤꯠ ꯍꯨꯝꯅꯤ ꯆꯨꯞꯅ ꯖꯟ ꯀꯂ꯭ꯌꯥꯣꯟ ꯁꯤꯕꯤꯔ ꯄꯥꯡꯊꯣꯛꯅꯕ ꯀꯨꯞꯅ ꯈꯟꯅꯈ꯭ꯔꯦ ꯍꯥꯏꯔꯤ꯫ ꯕꯤꯁꯅꯨꯄꯨꯔ ꯖꯤꯂꯥꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯄꯨꯖꯥ ꯑꯦꯂꯥꯡꯕꯝꯅ ꯆꯦꯔꯣꯜ ꯑꯃ ꯊꯣꯛꯇꯨꯅ ꯖꯤꯂꯥ ꯑꯁꯤꯒꯤ ꯇꯣꯉꯥꯟ ꯇꯣꯉꯥꯟꯕ ꯃꯐꯝ ꯑꯍꯨꯝꯗ ꯖꯟ ꯀꯂ꯭ꯌꯥꯣꯟ ꯁꯤꯕꯤꯔ ꯄꯥꯡꯊꯣꯛꯂꯒꯅꯤ ꯍꯥꯏꯔꯤ꯫ ꯇꯦꯡꯅꯧꯄꯜ ꯖꯤꯂꯥꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯁꯔꯨꯞ ꯌꯥꯗꯅꯁꯨ ꯖꯤꯂꯥ ꯑꯁꯤꯗ ꯍꯌꯦꯡꯗꯒꯤ ꯄꯥꯡꯊꯣꯛꯀꯗꯧꯔꯤꯕ ꯖꯟ ꯀꯂ꯭ꯌꯥꯣꯟ ꯁꯤꯕꯤꯔꯒꯤ ꯃꯇꯥꯡꯗ ꯆꯦꯔꯣꯜ ꯑꯃ ꯊꯣꯛꯈ꯭ꯔꯦ꯫ ꯃꯅꯤꯄꯨꯔꯗ ꯑꯊꯨꯕ ꯃꯇꯝꯗ NRC ꯇꯧꯕꯤꯅꯕ ꯃꯅꯤꯄꯨꯔ ꯃꯤꯇꯩ ꯄꯥꯡꯒꯜ ꯋꯦꯜꯐꯤꯌꯔ ꯑꯦꯁꯣꯁꯤꯌꯦꯁꯟꯅ ꯍꯥꯏꯔꯤ꯫ ꯂꯨꯕꯁꯤꯅ ꯊꯥꯗꯣꯔꯛꯄ ꯆꯦꯔꯣꯜ ꯑꯃꯗ ꯍꯥꯏ ꯃꯅꯤꯄꯨꯔꯗ ꯍꯤꯡꯁꯥꯒꯤ ꯊꯧꯑꯣꯡꯁꯤꯡ ꯂꯣꯏꯁꯤꯟꯗꯨꯅ ꯁꯥꯟꯇꯤ ꯑꯣꯏꯕ ꯂꯝꯗꯝ ꯑꯃ ꯑꯣꯏꯍꯟꯅꯅꯕ ꯁꯔꯀꯥꯔꯅ ꯃꯇꯤꯛ ꯆꯥꯕ ꯊꯕꯛꯁꯤꯡ ꯄꯥꯏꯈꯠꯄꯤꯌꯨ꯫ ꯌꯨꯅꯤꯐꯥꯏꯠ ꯔꯦꯁꯄꯣꯟꯁ ꯍꯥꯏꯕ ꯍꯤꯔꯝ ꯑꯁꯤꯕꯨ ꯃꯤꯌꯥꯝꯗ ꯈꯪꯍꯟꯕꯒꯤ ꯅꯣꯡꯃꯒꯤ ꯑꯣꯏꯕ ꯊꯧꯔꯝ ꯑꯃ ꯉꯁꯤ ꯆꯥꯟꯗꯦꯜ ꯖꯤꯂꯥꯒꯤ ꯄꯟꯆꯥꯌꯠ ꯀꯝꯃ꯭ꯌꯨꯅꯤꯇꯤ ꯍꯣꯜꯗ ꯄꯥꯡꯊꯣꯛꯈ꯭ꯔꯦ꯫ ꯆꯥꯟꯗꯦꯜ ꯅꯥꯒꯥ ꯄꯤꯄꯜꯁ ꯑꯣꯔꯒꯅꯥꯏꯖꯦꯁꯟꯅ ꯅꯦꯇꯤꯕ ꯄꯤꯄꯜꯁ ꯀꯃꯤꯇꯤ ꯃꯅꯤꯄꯨꯔꯒ ꯄꯨꯟꯅ ꯁꯤꯟꯕ ꯊꯧꯔꯝ ꯑꯗꯨꯗ ꯑꯈꯪ ꯑꯍꯩꯁꯤꯡꯅ ꯂꯥꯛꯀꯗꯧꯔꯤꯕ ꯃꯤꯀꯣꯛ ꯊꯤꯕ ꯑꯁꯤꯅ ꯊꯣꯛꯍꯜꯂꯛꯄ ꯌꯥꯕꯁꯤꯡ ꯑꯃꯁꯨꯡ ꯃꯅꯤꯄꯨꯔꯗ NRC ꯑꯞꯗꯦꯠ ꯇꯧꯕꯒꯤ ꯃꯔꯨꯑꯣꯏꯕ ꯍꯥꯏꯕꯅꯆꯤꯡꯕ ꯇꯣꯉꯥꯟ ꯇꯣꯉꯥꯟꯕ ꯍꯤꯔꯝꯁꯤꯡꯗ ꯋꯥ ꯉꯥꯡꯈꯤ꯫ ꯑꯁꯥꯝ ꯔꯥꯏꯐꯜꯁꯅ ꯁꯤꯟꯗꯨꯅ ꯀꯝꯃ꯭ꯌꯨꯅꯤꯇꯤ ꯑꯥꯎꯠꯔꯤꯁ ꯄ꯭ꯔꯣꯒ꯭ꯔꯥꯝꯒꯤ ꯃꯈꯥꯗ ꯊꯥꯡꯖꯤꯡ ꯆꯤꯔꯨꯗ ꯃꯤꯌꯥꯝꯒ ꯋꯥꯔꯤ ꯁꯥꯟꯅꯕꯒꯤ ꯊꯧꯔꯝ ꯑꯃ ꯄꯥꯡꯊꯣꯛꯈ꯭ꯔꯦ꯫ ꯂꯣꯏꯅꯅ ꯀꯥꯡꯄꯣꯛꯄꯤ ꯖꯤꯂꯥꯗꯁꯨ ꯄꯦꯔꯥꯃꯤꯂꯤꯇꯔꯤ ꯐꯣꯔꯁ ꯑꯁꯤꯅ ꯁꯤꯟꯗꯨꯅ ꯀꯝꯃ꯭ꯌꯨꯅꯤꯇꯤ ꯑꯥꯎꯠꯔꯤꯁ ꯄ꯭ꯔꯣꯒ꯭ꯔꯥꯝ ꯄꯥꯡꯊꯣꯛꯈꯤ꯫ IGAR ꯁꯥꯎꯠꯀꯤ ꯄꯥꯎꯅ ꯍꯥꯏ ꯊꯧꯔꯝ ꯑꯗꯨꯗ ꯁꯔꯨꯛ ꯌꯥꯈꯤꯕ ꯈꯨꯜꯒꯤ ꯑꯍꯜꯁꯤꯡ ꯑꯃꯁꯨꯡ ꯅꯍꯥꯔꯣꯜꯁꯤꯡꯒ ꯁꯦꯀ꯭ꯌꯨꯔꯤꯇꯤ ꯄꯔꯁꯅꯦꯜꯁꯤꯡꯒ ꯋꯥꯔꯤ ꯁꯥꯟꯅꯗꯨꯅ ꯁꯥꯟꯇꯤ, ꯇꯪꯗꯨ ꯂꯩꯇꯥꯕ ꯑꯃꯁꯨꯡ ꯑꯁꯣꯏ ꯑꯉꯥꯝ ꯊꯣꯛꯇꯕ ꯂꯝꯗꯝ ꯑꯃ ꯑꯣꯏꯍꯟꯅꯅꯕ ꯋꯥꯔꯤ ꯁꯥꯟꯅꯈꯤ꯫ ꯌꯣꯒ ꯁꯥꯖꯦꯜꯒꯤ ꯊꯧꯔꯝꯁꯤꯡꯁꯨ ꯇꯦꯡꯅꯧꯄꯜ ꯖꯤꯂꯥꯒꯤ ꯀ꯭ꯋꯥꯊꯥ ꯑꯃꯁꯨꯡ ꯃꯣꯔꯦꯗ ꯄꯥꯡꯊꯣꯛꯈ꯭ꯔꯦ꯫ ꯊꯧꯔꯝꯁꯤꯡ ꯑꯗꯨ ꯑꯁꯥꯝ ꯔꯥꯏꯐꯜꯁꯀꯤ ꯄꯔꯁꯅꯦꯜꯁꯤꯡ ꯃꯐꯝ ꯑꯗꯨꯒꯤ ꯈꯨꯟꯖꯥꯁꯤꯡ ꯑꯃꯁꯨꯡ ꯅꯍꯥꯔꯣꯜꯁꯤꯡꯅ ꯁꯔꯨꯛ ꯌꯥꯈꯤ꯫ ꯑꯃꯔꯣꯝꯗ ꯉꯔꯥꯡ ꯑꯍꯤꯡ ꯅꯣꯡꯀꯟꯅ ꯆꯨꯕꯗꯒꯤ ꯀꯥꯝꯖꯣꯡ ꯁꯪꯁꯛ ꯂꯝꯕꯤꯒꯤ ꯅꯦꯄꯥꯂꯤ ꯈꯨꯇꯤ ꯃꯅꯥꯛꯇ ꯆꯤꯡ ꯅꯤꯡꯈꯥꯏꯗꯨꯅ ꯂꯝꯕꯤ ꯊꯤꯡꯖꯤꯜꯂꯝꯕ ꯑꯗꯨ ꯑꯁꯥꯝ ꯔꯥꯏꯐꯜꯁꯀꯤ ꯆꯥꯁꯥꯇ ꯂꯩꯕ ꯀꯥꯡꯕꯨꯁꯤꯡꯅ ꯆꯪꯁꯤꯟꯗꯨꯅ ꯁꯦꯡꯗꯣꯛꯈꯤ꯫ ಕೇಂದ್ರದ ಎನ್ಡಿಎ ಸರ್ಕಾರನ ಶಾಸನ ಪರಕ್ಪ ಸಹಿ ತರನಿಥೋಯ್ ಶುರಪಗ ಮರಿಲೆನ ಆಕಾಶವಾಣಿ ಇಂಫಾಲ್ಗೆ ಪೌ ಪಾಂಗ್ ಕಾಂಗ್ಬೂನ ಮಸಿ ಮ್ಯೂಸಿಯಂ ಗ್ರಾಂಡ್ ಸ್ಕೀಮ್ ಹಾಯ್ ಹಿರಂದ ಖನ ನೆನವಗಿ ಥೋರಮ ಹೌಜಿಕ್ ನುಮಿದಾಂಗ್ ಪುಂಗ್ ತರೆಟ್ ಮಿರಿಟ್ ಯಾಂಗೈದ ಶಾಂಗಾಯ್ ಚಾನೆಲ್ದ ಸಂಡೋಕನಿ ಹಿರಂ ಅಸಿದ ರಾಜ್ಯಗೆ ಆರ್ಟ್ ಅಂಡ್ ಕಲ್ಚರ್ ವಿಭಾಗಕ್ಕೆ ಮೊಯ್ರಾಂಗ್ದ ಲೈಬ ಐ ಎನ್ ಎ ವಾರ್ಡ್ ಮ್ಯೂಸಿಯಂಗೆ ಕ್ಯೂರೇಟರ್ ಡಾಕ್ಟರ್ ಲೈಶ್ರಮ್ ಸಾಧನಾ ದೇವಿಗ ಆಕಾಶವಾಣಿ ಇಂಫಾಲ್ಗೆ ಇಪಾವ್ ಕಾಂಗ್ಬುಗಿ ಡೆಕ್ಸ್ ಎಡಿಟರ್ ಖ್ಯಾತ್ರಿಮೇಮ್ ಬಿರೋಜ್ ಕೌನದುನ ವರಿಯುವತಾಯಿ ಶಾನಬಗಿ ಥೊರಮ ಮತ್ತಾವ ಫಂಬಿಗನಿ ಹಾರಿ ವರಿಯುವತಾಯಿ ಶಾನಬಗಿ ಥೊರಮಸಿ ಹಯಂಗ್ ಯುಂಸಗಶ್ಯ ನುಮಿಟ್ಗೆ ನುಮಿಟ್ ಯುಂಗ್ಬ ಮತ್ತುಂಗ್ ಪುಂಗ್ ತರನೆಥೊಯ್ ಮಿನಿಟ್ ನಿಂಫುದ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚಾನೆಲ್ದ ಅಮುಕ್ ಹನ್ನ ತಾವ ಫಂಬಿಗನಿ ಪಾವ್ಗೆ ಮರಕ್ತ ನಾತೆನ ಬ್ರೇಕ್ ಅಮಮೋಗ್
13: ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವೋಟರ್ ಲಿಸ್ಟ್ಗೆ ಯಾವ ಲೌಕ್ತೋಪ ಯಾವಗದ ವೋಟರ್ ಲಿಸ್ಟ್ ಎಲಿಜಿಬಲ್ ವೋಟರ್ಸ್ದಮ ಯಾವ ECIನೇ SIR ಚಥವನೆ ಮೇ 30ದಗಿ ಜೂನ್ 29 ಫಾವದ ಬಿಎಲ್ಒಸಿಂಗ್ನ ಯುಂಥೋಂ ಕುದಿಂಗ್ ಚತ್ತುನ ಎನ್ಯುಮರೇಷನ್ ಫಾರ್ಮ್ ಮೆನ್ಸಿನ್ಬಗಿ ಕುಂಚತ್ ಅದುದ ಕರಿಗುಂಬ ಮೆನ್ಸಿಲ್ಲಬ ಫಾರ್ಮ್ ಅದು ಸಬ್ಮಿಟ್ ಹೌದ್ರಬ ಡ್ರಾಫ್ಟ್ ವೋಟರ್ ಲಿಸ್ಟ್ ತನೆ ಮಿಂಗ್ ಅದುನೆ ಅದನ್ನ ಅಕೋಪ ಮರೋಲ್ ಬಿಎಲ್ಒದಗಿ ಲೌಗದಬ ನಟ್ರಗನ 1950 ಕಾಲ್ ತಗೋದಬ
14: ಪೌಜೆಂಜರಿಬ ಚೀಫ್ ಎಲೆಕ್ಟೋರಲ್ ಆಫೀಸರ್ ಮಣಿಪುರ್
9: ಆಕಾಶವಾಣಿ ಇಂಫಾಲ್ಗೆ ಪಾವ್ ತಾವಿರಿ ಗರಾಂಗ್ದಗಿ ಹೌಕಿಬ G7ಗೆ ಮಿಫಮ್ ಯಾವಂಗನಬ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಗಸಿ ಫ್ರಾನ್ಸ್ಗೆ ಸಹರ್ ಇವಿಯಾನ್ದ ನುಮಿಟ್ನಿಗೆ ಕಾಂಗ್ಚಿಟ್ ಠುಂಕ್ರೆ ಮಫಮದ ಹೆಕ್ ತುಂಬಗ ಸೋಷಲ್ ಮೀಡಿಯಾದ ಥಗಲಕ್ಪು ವಾರೋಲಮದ ಪ್ರಧಾನ ಮಂತ್ರಿ ನಹಾಯ್ ಮಹಾಕ್ನ ತೊಂಗಾನ್ ತೊಂಗಾನ್ಬ ಲೈಬಾಕ್ಸಿಂಗಿ ಲುಸಿಂಗ್ಬ ಕೈಯಾಗ ಉನ್ನದುನ ಮಾಲೆಮ್ಗೆ ಅಯ್ಬು ವಾಫಮ್ಸಿಂಗಿ ಮತಾಂಗ್ದ ಖನಗನಿ ಮಾಲೆಮ್ ಪೃಥಿವಿಯ ಶಿಬು ತುಂಗ್ ಕೊಯ್ನ ಹೆನ ನುಂಗಾ ಯಾಯ್ಫನ ಲೆಹೆನ್ನ ಬಹೊನಬದ ಭಾರತ್ಸು ಮಾಂಗ್ಜಿಲ್ ಥಾನ ಥೌದಾಂಗ್ ಯಾಗನಿ ಹೈನಸು ಶ್ರೀ ಮೋದಿನ ಫೊಂಗ್ದೊಕ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹಾಯಿರಿ ಹೌಕಿಬ ಸಹಿ ತರ ಅಸಿದ ಲೈವಾಕ್ ಅಸಿಗೆ ಲಂಬಿ ಠೋಂಗಿ ಫಿವಂ ಸಿಂಗ್ ಥಾನಿಂಗೈ ಒಯ್ನ ಫಗತ್ಲೆ ಸೋಷಲ್ ಮೀಡಿಯಾದ ತಾಗಲಕ್ಪ ಚೆರೋಳ್ ಅಮದ ಪ್ರಧಾನ ಮಂತ್ರಿನ ಹಾಯ್ ಮರೋಮ್ದೊಮ್ ಲೆಪ್ಸಬಂಗಂಬ ಬಿಕ್ಸಿತ್ ಭಾರತ್ ಅಮ ಒಯ್ನಬ ಸಂಸಿಲಕ್ಲಿಬ ಖೋಂಗ್ಜಂಗ್ ಅಸಿಗೆ ಸರ್ಕಮ ಒಯ್ನ ಲಂಬಿ ಠೋಂಗ್ ನಿಂತಿಜನ ಸ್ಯಾಮನ ಲೈವಾಕ್ ಅಸಿಗೆ ಮಿಯಾಮ್ದ ಹೇನ ಖುದೊಂಗ್ಚಾವ ಪೀವಂಗಂಬ್ಲಗನಿ ಮಹಾನ ಹಾಯ್ ಲಂಬಿ ಥೋಂಗ್ ಫಗತ್ ಅನ್ಬ ಅಸಿನ ಸಥೋಕ್ ಸಸಿಂದ ಖುದೊಂಗ್ಚಾವ ಪೀವದ ನತನ ಲಲೋಲ್ ಇಟಿಗ್ ಅಮಸುಂಗ್ ಲೈವಾಕ್ ಅಸಿಬ ಸೊಕಟ್ ಅಹಮದ ಚೌವ ಮಟೆಂಗ್ ಒಯ್ಗನಿ ಬಿಕ್ಸಿತ್ ಭಾರತ್ ಜೆಟ್ ಪಾರ್ಲಮೆಂಟ್ ಲಿಸಂಗನಿ ಕುಂತರುಕ್ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾನ ಅಸಿ ನ್ಯೂ ಡೆಲ್ಲಿ ಹೌದೋಕ್ರೆ ಥರಮದು ಹೌದೋಲದನ ಸಿರ್ ಬಿರ್ಲಾನ ಹಾಯ್ ಲೈಬಾಕ್ ಅಸಿದ ಲೈರಿಬ ಮಿಯಾಮ್ ಪುನ್ನ ಹಿಂಗ್ಮಿನ್ನಬಗಿ ವಕಲೋಂದ ಥರಮಸಿ ಪಾಂಗ್ತೋಕ್ಪನಿ ನಹಾಸಿಂಗ್ನ ಮಾನ ಮಾನ ಗಮಜಬ ಥೌದಾಂಗ್ ಲೌದನ ಭಾರತ್ ಅಸಿಬು ಸೊಕುತ್ ಲಂಜನ್ದ ಮಾಂಗ್ ಲಂಡ ಸಂಸಿತ್ ಮಂಗಲಕ್ಲಿ ಥರಮದ ಕೇಂದ್ರಗ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕಿ ಮಂತ್ರಿ ಮನ್ಸುಖ್ ಮಂಡಾವಿಯ ಯೌನ ಲುಸಿಂಗ್ಬ ಕಯ ಸರುಕ್ ಯಾಕಿ ಕೇಂದ್ರಗೆ ಹಕ್ಸಲ್ ಮಸು ಯಾಫಿಮಂಬಲ್ ರಾಜ್ಯ ಮಂತ್ರಿ ಅನುಪ್ರಿಯಾ ಪಟೇಲ್ನ ಹೈರಿ ಡಿಜಿಟಲ್ ಟೆಕ್ನಾಲಜಿ ಸಿಜಿನದುನ ಭಾರತ್ನ ಹಕ್ಸಲ್ಗೆ ಲಂಬ್ದ ಕುಮಾಂಗ್ ಯಾಂಗ್ನ ಸಂಸಿಲಕ್ಲಿ ಮಾನ ಹೈ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನ ಲೈಬಾಕ್ ಅಸಿದ ಚಾವನ್ನ ಕಾಣುವ ಪೀರಿ ಲೈಬಾಕ್ ಅಸಿಗೆ ಮಿಪುಂ ಕುನಿಮಕ್ಕಿ ಅಬಾ ಐ ಡಿ ಹೈನ ಖಂಗರಿಬ ಡಿಜಿಟಲ್ ಹೆಲ್ತ್ ಐ ಡಿ ಶಾನವ ಸರ್ಕಾರನ ಪಾಂಡಂ ಥಮ್ಲಿ ಹೌಜುಕ್ ಫಾವುದ ಮಿಯೋಯ್ ಕೋಟಿ ಮರಿಪುತರ ಹೆನ್ಮನ ಅಬಾ ಐ ಡಿ ರಿಜಿಸ್ಟರ್ ತೌರಕ್ಲಿ ಮಿಜೋರಾಂಗೆ ಜಿಲ್ಲಾ ತರಾಮಾಥೊಯ್ಮಕ್ತ ಮ್ಯಾನ್ಮಾರ್ ಮಸುಂಗ್ ಬಂಗ್ಲಾದೇಶದಗೆ ಲಾಕ್ಪ ರಿಫ್ಯೂಜಿ ಲಿಸಿಂಗ್ ಕುಂತ್ರಾಮಾಥೊಯ್ ಶಾನಿ ಹೆನ್ಬಗೆ ಬಯೋಮೆಟ್ರಿಕ್ ಲೌಬ ಲೋಯಿಸಲಕ್ಲೆ ರಾಜ್ಯಗೆ ಹೋಮ್ ಡಿಪಾರ್ಟ್ಮೆಂಟ್ಗೆ ಪಾವು ಪಲ್ಲದನ ಅಯ್ಕೊಯ್ಗೆ ಪಾವುಮಿನ ಹಾಯ್ ಮ್ಯಾನ್ಮಾರ್ಗೆ ರಿಫ್ಯೂಜಿ ರಿಸಿಂಗ್ ಕುನ್ಮಾಪನ್ ಸ್ವಾತ್ರಿಟ್ ಕುಂತರುಕಿ ಮನುಂಗ್ದ ಹೌಜುಕ್ ಫಾವುದ ಲಿಸಿಂಗ್ ಕುನ್ಮಾಪನ್ ಸುಪ್ನ ನಿಂಪು ತರೆಟ್ಗೆ ಬಯೋಮೆಟ್ರಿಕ್ ಲೌಬ ಲೋಯರೆ ಬಂಗ್ಲಾದೇಶದಗೆ ಚಿತ್ತಾಗೋಂಗ್ ಹಿಲ್ ಟ್ರಕ್ಸ್ ಲಾಂದನ ಸಂಲಕ್ಪ ರಿಫ್ಯೂಜಿ ಲಿಸಿಂಗ್ ಅಮ್ಮ ಚಾಮ್ರಿ ಮರಿಪು ತರೆಟ್ಗೆ ಮನುಂಗ್ದ ಲಿಸಿಂಗ್ ಅಮ್ಮ ಚಾಮ್ರಿ ನಿಪು ತರೆಟ್ಗೆ ಬಯೋಮೆಟ್ರಿಕ್ ಲೌಬ ಲೋಯರೆ ತ್ರಿಪುರಾ ಟ್ರೈಬಲ್ ಏರಿಯಸ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗೆ ಮಖಾದ ಬಿಲೆಸ್ ಕಮಿಟಿ ಸಿಂಗ್ ಮಿಖಲ್ ಸೆಪ್ಟೆಂಬರ್ ಕುಂತರೆತ್ತ ತಾಂಕ ಅಮಕಕ್ತದ ಪಾಂಗ್ತುನಬ ಸುಪ್ರೀಂ ಕೋರ್ಟ್ನ ತ್ರಿಪುರಾ ಸ್ಟೇಟ್ ಇಲೆಕ್ಷನ್ ಕಮಿಷನ್ದ ಕಂಗನ್ ಕ್ರೈ ಹೌಸಿಕ್ ಸಾನಬಗೆ ಪಾವ್ ಖ್ಯಾತ್ರಿಮಯುಂ ಗಂಗಾದಗಿ
15: ಫಿಫಾ ವರ್ಲ್ಡ್ ಕಪ್ ಲಿಸಿಂಗ್ನಿ ಕುಂತರುಕ್ಕಿ ಗ್ರೂಪ್ ಜಿಗೆ ತೊಂಗಾನ್ ತೊಂಗಾನ್ಬ ಮೇಸಿಂದ ಬೆಲ್ಜಿಯಂ ಅಮಸುಂಗ್ ಈಜಿಪ್ಟ್ ಪಾಂಚಲ್ ಅಮ ಮೊಮ್ ಸನ್ನದುನ ದ್ರೋ ಸತ್ಕ್ರೆ ಇರಾನ್ ಅಮಸುಂಗ್ ನ್ಯೂಜಿಲೆಂಡ್ಸು ಪಾಂಚಲ್ ಅನಿ ಎನಿ ಸನ್ನದುನ ದ್ರೋ ಸತ್ಕಿ ಗ್ರೂಪ್ ಏಟ್ಸ್ಕಿ ಮ್ಯಾಚ್ ಅಮದ ಸೌದಿ ಅರಾಬಿಯಾ ಅಮಸುಂಗ್ ಉರುಗ್ವೆ ಪಾಂಚಲ್ ಅಮ ಮೊಮ್ ಸನ್ನದುನ ದ್ರೋ ಸತ್ಕಿ ಹಸಿ ಅಹಿಂಗ್ ನುಂಗೆ ಮತ್ತು ಪುಂಖಾಯ್ ಸತ್ಪದ ಫ್ರಾನ್ಸ್ ಅಮಸುಂಗ್ ಸೆನೆಗಲ್ ಸಾನಗನೆ ಅಯುಕ್ ಪುಂಗ್ ಅಹುಮ್ ಮುಖಾಯ್ ತಾವ ಮತಂದ ಇರಾಕ್ ಅಮಸುಂಗ್ ನೋರ್ವೆ ayuk pung taruk makai taba matamda Argentina amasung Algeria, hayang ayuk ipung mapan makai tabada Austria amasung Jordan sanagani. Yes, kulkan kuna sinduna satariba, anisuba chungkham noyon chancing amasung Ibeyaima Devi Memorial, Likkam no outkang tournament king asi sanakiba quarter final match ta, teka pisumna Gopal Debabu, Panjal kuntare tarahumdoi da thoikre. Ahan ba semi final match, thasi kitara Nepal da yes kulkan khutka teka pisunga sanagani. Humphumanga suba international Subarto Mukherjee football tournament king asi sanakiba match ta, elangkaina school khangpokpina. Elang Khangpokpina Martin Garmar School Kaksingbo Panjal Mari Amada Thoikre Atopa Mechingda Iramdam Mahaiko Langmaidongna ADL Wabagaibu Panjal Tarama Thoisainoda Yureka English School Thongnaujona Elang Kaina Elang Khangpokpibu Panjal Mari Amada Ima Langmaidongna PR English School Kaksingbu Panjal Manga Humda Thoike Humphumanga Suba Sarjur Chan Singh Memorial Football Tournament Lisingani Kunmanga Kuntaruki Ngasi Mapal Cup Kangjaibungda Sanakiba Match Ta Anoba Imagi Mangalna Eastern Sporting Union Bu Panjal Ahum Anida Thoikre Atopa Match Amada Southern Sporting Union Na Rahi UC Bu Panjal Tar Mari Ahumda Thoikre Mari Suba MNC Men's Under 19 One Day Trophy Lisingani Kunmanga Kuntaruki Ngasi Sanakiba League Match Singda KASC Khomidongna SSC Porompat Bu Weekend Nepal da thoikre atopa mesing da AKSDO khangabungna KCC kongba bazar bo rancha manipu mari da YWC langthabalna YUCC kwa kai thel moirangpur elbo panjal ani da thoike kiran
9: aroi badamar oyo pau amohanna mukhyamantri Yumnam Khyamchana Hairi hauki basahi tarani thoida pradhanmantri Narendra Modi gilamjing makhada sakut thorang thabak sing aitihasik oina paikalakli Janims Kitangai Fadaba Singh Panganduna Henapaba Anna Lang Kurong Chao Fangalagani Haina Mukhyamantri Yumnam Khyamchana Hairi. Police personnel singna Thaksi Khasi Madi Thauna Laina Kathopagi Wakalonda Manipuri Gidamak Thabak Thaunanaba Rajagi Grihamantri Govindas Kontau Jamna Hairi. Laiba Kitai Mapam Singaloina Manipura Su Hayangdagi Hauraga Numit Homni Chupna Janya Kalyan Shibir Pangthok Lagani Amashung. G. Chabingi Mapam Yangnanaba Pradhan Mantri Narendra Modi Asi France Kisar Evianda Numit Nini Ki Kong Chata Tungkre. Paulo
0: Jan Akaswani Imphal Haujik Santuk Sari Thasi Sechakpa Kundakpam Jivan Sairengba Longjam Tomi Singh Puthokpa Haikurjam Debendra Lakle Ingatha Surakle Kongi Nungju Lobirasi Thasi Gisei

0: ꯂꯥꯏꯁ꯭ꯔꯝ ꯕꯤꯔꯦꯟꯗ ꯀꯨꯃꯥꯔ ꯁꯤꯡꯒꯤ ꯈꯣꯟꯊꯣꯛꯇ ꯕꯤ ꯖꯌꯦꯟꯇ ꯀꯨꯃꯥꯔ ꯁꯔꯃꯅ ꯁꯩꯔꯦꯡꯕ ꯃꯇꯝ ꯏꯁꯩ ꯑꯃ ꯇꯥꯕꯤꯔꯦ ꯇꯥꯕꯤꯔꯤꯕꯁꯤ ꯑꯀꯥꯁꯃꯥꯅꯤ ꯏꯝꯐꯥꯜꯒꯤ ꯀꯪꯂꯥ ꯆꯦꯅꯦꯜꯅꯤ ꯍꯧꯖꯤꯛ ꯂꯧꯕꯤꯔꯤꯁꯤ ꯔꯦꯗꯤꯑꯣ ꯂꯤꯂꯥ ꯕꯟ ꯃꯍꯣꯠꯁꯣꯞ ꯂꯤꯂꯥ ꯑꯁꯤꯒꯤ ꯑꯔꯣꯏꯕ ꯁꯔꯨꯛ ꯂꯤꯂꯥ ꯁꯥꯟꯅꯕꯤꯔꯤꯕ ꯌꯨꯝꯖꯥꯎ ꯂꯥꯏꯔꯦꯝꯕꯤ ꯗ꯭ꯔꯃꯥꯇꯤꯛ ꯑꯦꯟ ꯀꯜꯆꯔꯦꯜ ꯑꯦꯁꯣꯁꯤꯌꯦꯁꯟꯒꯤ ꯂꯤꯂꯥ ꯀꯥꯡꯕꯨ ꯍꯧꯖꯤꯛ ꯂꯧꯕꯤꯔꯤꯁꯤ ꯔꯦꯗꯤꯑꯣ ꯂꯤꯂꯥ ꯕꯟ ꯃꯍꯣꯠꯁꯣꯞ ꯑꯔꯣꯏꯕ ꯁꯔꯨꯛ
1: ನಂಗೆ ಇಪ್ಪ ನನ್ನ ಮಕ್ಕಳೆಲ್ಲ ನಂಗೆ ತಲೆ ನಂಗೆ ಇಪ್ಪ ಸನಾತೋಮ್ಮ.

0: 嘘，你快把妈妈追你呢，我不行。
1: 爸给别妈，妈妈，那妈那啥给妈碰的，呀那烂给呢，那给妈那说，那爸也不说，一点那话我扔给你呢，爸给别妈，老，这是老你爸给别妈。
0: 妈不了干了。
1: 宝贝别妈，
0: 贵人，你妈呢？哎不呢？公平的，哎呢？奴婿呢？够了他吗？
1: 宝贝别妈。这个东西不都是我给你的？你
0: 妈。
1: 宝贝别妈。
0: 那啥不能行呢？公平的，爱的不得够容易吗？那啥比呢？你妈爱的不得控制的。
1: 你
0: 妈。
1: 你妈。公平的。不给我呀！还你们的嘞，不给国民嘞，爸爸给国民嘞。
0: 爸爸给国民嘞干嘿？哈，努力吧，努力吧。
1: 国民嘞。शौकी नमादा उषा लाग लाग था कि वो थाब की नमादा लुपाल लाग लाग काई ठोके था कि वो उषा शिंगत दिया ही आई नौ मत शिंग चाय बिरुदे नौ मत करम तो यंग चिन बिरुदे उषा रपुनम बकदो शिंग चाय बिदे बदगी यंग चिन बिदे बदगी लोई न लेपकं कंधन सीखी आईना ಅಯ್ಯಾ ಅಯ್ಯಿ ನಕ್ಕಿ ಇಂದ್ರಿಗಿ ಪೇ ನಬಗಿದ ಮತ್ತ ನುಪ್ಪಿ ಮೋಸನ ಪೋಟ್ಕೊಂಡ ಕನ್ಕಿ ಶಾನ ಕರಿ ತೌರಿ ಕರಿ ಶಾರಿ ಆಯ್ಬದ್ದಿ ಅಯ್ಯ ನೋ ಮತ್ತೆ ಎಂಗ್ ಸೆಲ್ಲುದೆ ನೋ ಮತ್ತೆ ಸೇನ ಬಿರುದೆ ನಸಿ ಅಯ್ಯ ನಸಿ ಅಯ್ಯ ಶಾವು ಶಾವು ಇನ್ನ ಲೋಕ್ಷಿಂಗ್ಲ ಮತ್ತ ನಸಿದದೆ ಚಾಶೆ ಶಾಸಿಲ್ ಕಂ ಕಂಗ್ಲ ಉಪಾಲ್ಗ ಪಾಂಕ ಪುಣ್ಯ ಮಗ ಸೇ ಐನ ಪಂಥೋಕಿವ ಬಲ್ ಮೌಸೋಕಿ ಬೈನೆ ಐನ ಪಂಥೋಕಿವ ಬಲ್ ಮೌಸೋಕಿ ಬೈನೆ

ಆಕಾಶವಾಣಿ ಇಂಫಾಲ್ ಗಸಿ ಜುನ್ಗಿತಾಂಗ್ ತರಾಗ ತರೇತ್ ಯುಂಸಕೇಶನ್ಮೀತ್ ಇಂಕುಂ ಜಾಲಿಸಿಂಗನಿಗ ಕುನ್ಗತರು ಇಂಗಾಗಿ ಹುಂ ನಿಪಾನ್ಬ ಸಕಾಪ್ತಲಿಸಿಂಗಮಗ ಜಮಾಪನ್ ನಿಫು ನಿಪಾನ್ ಹೌಜಿಗೂ ಕಿಪುಂ ಮಂಗಾ ಮಖಾಯ್ ತಾಕಿಬಗ ಲೊಯ್ನ ಕಂಗ್ಲಾ ಚೆನ್ನಲ್ಗಿ ಥೌರಂ ಸಂದೋಕ್ಪ ಹೌಜರಿ ಸಂದೋಕ್ಚರಿಬ ಮೀಡಿಯಂ ವೇವ್ ಮೀಟರ್ ಚಹುಂ ನಿಫು ದಶಮಿಕಮ ಕಿಲೋಹರ್ಸ್ ಚನಿಪಾನ್ ಮರ್ಫು ನಿಥೋಯ್ ಥೌರಂ ತಾಬಿರಿಬ ಸಿಂಗ್ಬು ತರಾಮ್ ನೋಕ್ಚರಿ ಖುರುಂಜರಿ.